ದಹನೆ ಬಾಯೆ ದಹನೆ ಬಾಯೆ ಥಮ್ ನನ್ಹಾ ಮುನ್ನಾ ರಾಹಿ ಹೂ ದೇಶ ಕಾ ಸಿಪಾಹಿ ಹೂ ಬೋಲೋ ಮೇರೆ ಸಂಗ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಬಡಾ ಹೋಕೆ ದೇಶ ಕಾ ಸಹಾರಾ ಬನೂಂಗಾ ದುನಿಯಾ ಕಿ

ಜೀವಿತೇಶ್ವರಿ ಸುಗುಣ ಸುಮಮಲ್ಲಿ ದೇವಿ ಕಠಿಣ ಕರ್ಮುಣನ ಗುಣೇನೆಂಥ ಕುಂಸಾಲನು ದೇವಿ ನೇನೆಂಥ ಕುಂಸಾಲನು ಹೃದಯಮ ಹೃದಯಮ ನೀಡಿದೋ ಅಭಿಮಾನವನ್ನು ಕೂಡ ಮೊದಲೇ

0: ತಸ್ಯ ಲೌಕಿಕ ವಿಷಯೇಷು ಆಸಕ್ತಿರೇವನ ಭವತಿ ತಾದೃಶಃ ಭಗವತಃ ಅತ್ಯಂತಂ ಪ್ರಿಯಃ ಭವತಿ ಉಕ್ತಂ ಚ ಈಶಾವಾಸ್ಯೋಪನಿಷದಿ ಯಸ್ತು ಸರ್ವಾನಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಯಸ್ಮಿನ್ ಸರ್ವಾನಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹ ಕಸ್ಸೋಕಃ ಏಕತ್ವಮನುಪಶ್ಯತಃ ಇತಿ ಜ್ಞಾನೀ ಸರ್ವಾತ್ಮದರ್ಶಿ ಇತಿ ಪ್ರತಿಪಾದಿತಂ ತೇಷಾಂ ಜ್ಞಾನೀ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿತೋತ್ಯರ್ಧಂ ಅಹಂ ಸಚ
1: ಮುತುಂದನಿ. ಕೇಂದ್ರ ಶಾಸ್ತ್ರ ಸಾಂಕೇತಿಕ ಶಾಖ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಪಾರು. ಭಾರತ್ ಇಂಡೋನೇಷಿಯಾ ಸಂಯುಕ್ತ ಕಮಿಷನ್ ಸಮಾವೇಶಂ ಈರೋಜು ನ್ಯೂಢಿಲ್ಲಿಲೋ ಮುಗಿಸಿಂದು. ಈ ಸಮಾವೇಶಾನಿಕಿ ಭಾರತ ವಿದೇಶಾಂಗ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್, ಇಂಡೋನೇಷ್ಯಾ ವಿದೇಶಾಂಗ ಮಂತ್ರಿ ಸುಗಿಯೋನೋ ಸಂಯುಕ್ತಂಗಾ ಅಧ್ಯಕ್ಷತೆ ವಹಿಸಿದರು. ಅಂತರ್ಜಾತೀಯಂಗಾ ಎಲ್ಪಿಜಿ ಧರಲು ಗಣನೀಯಂಗಾ ಪೆರುಗುತ್ತಿದ್ದಪ್ಪಟಿಕೀ ದೇಶಲ್ಲೋನಿ ಪ್ರಜಲು ಪ್ರಪಂಚಲ್ಲೋನಿ ಇತರ ದೇಶಾಲ ಕಂಟೇ ತಕ್ಕುವ ಧರಲಕೇ ವಂಟ ಗ್ಯಾಸ್ನು ಪೊಂದುತ್ತಿದ್ದಾರನಿ ಕೇಂದ್ರ ಪ್ರಭುತ್ವಂ ತಿಳಿಯಜೇಸಿಂದು. ಟಿಜಿ ಪಾಲಿಸೆಟ್ 2026 ತೊಲಿದಶ ಕೌನ್ಸಿಲಿಂಗ್ ಸೀಟ್ಲ ಕೇಟಾಯಿಂಪು ಫಲಿತಾಲನ್ನು ಸಾಂಕೇತಿಕ ವಿದ್ಯಾಶಾಖ ಈರೋಜು ವಿಡುದಲ ಚೇಸಿಂದು. ಮೊತ್ತಂ 81,307 ಮಂದಿ ಅಭ್ಯರ್ಥುಲು ಅರ್ಹತ ಸಾಧಿಸಗಾ, ತೊಲಿ ದಶಲೋ 29,229 ಮಂದಿ ಅಭ್ಯರ್ಥುಲು ವೆಬ್ ಆಪ್ಷನ್ಲು నమోదు చేశారు. తొలి దశలో 25,137 సీట్లు భర్తీ కాగా ఇంకా 7,676 సీట్లున్నాయి. తెలంగాణలో ఎస్ఎస్సి అడ్వాన్స్డ్ సప్లిమెంటరీ పరీక్షల్లో ఈరోజు జరిగిన థర్డ్ లాంగ్వేజ్ పరీక్షకు మొత్తం 6,945 మంది విద్యార్థులు నమోదు చేసుకోగా 5,346 మంది హాజరయ్యారు. ఆకాశవాణి వార్తల ముఖ్యాంశాలు సమాప్తం.